ಇನ್ನ ನಮ್ಮ ಅಹೋತ್ ಜೆ ಕುಣಾರ್ಗೆ ನಾವೇ ಜನ್ ಭಾಷಾ ಆತ್ಲಿ, ನಾವೇ ಜನ್ ಚಾಲಿಚಲನ ಸಂಸ್ಕೃತಿ ಆತ್ಲಿ, ನಮ್ಮ ಜನ್ ಪರಂಪರಾ ಆತ್ಲಿ, ಇದಂತ ನಮ್ಮ ಪದ್ದ ಪಟ್ಕಿನೂ ಜನ್ ಕಮಲ್ದಾತ್, ಏರಲ್ದಾತ್, ಅಹಲ್ದಾತ್ ಹೇಳಿ ಅರುಂಟ.

0: ಮಣಿ ಹತ್ತೆ ಪಟ ಫಳ ತೋರ ಮುದೇವಿ ಚೂಡಿ ಸುಗನ ಮಾಡಿ ಕಟಿಕು ಚಂದರ ಹಾರ
1: ಮುದೇವಿ ನುಪುರ
0: ಮುದೇವಿ ಪಾಹುಡ
1: ಮುದೇವಿ ಸಿಂಧೂರ
0: ಮುದೇವಿ ಕಜಳ
1: ಮುದೇವಿ
0: ಮುದೇವಿ
1: ಮುದೇವಿ
0: ಮುದೇವಿ
1: ಮುದೇವಿ
0: ಮುದೇವಿ
1: ಹೋ ಹೋ ಹೋ